ಖಾನದಾನ ತೋಡ ಪಾಪಿ ಖಾನದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂದಿಯೇ ಖುರಾಕ ನಾಳ ಫಾಳದಿ ಜಿಂದ ಜಾಂದಿಯೇ ಖುರಾಕ ನಾಳ ಫಾಳದಿ ಮೇಲಿ ಕಟ್ಟಿ.

ಚತುರ ನಾರ ಕರ್ಕೆ ಚಿಂಗಾರ ಚತುರ ನಾರ ಬಡಿ ಹೋಟಿ ಯಾರ ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ ಅಪನೆ ಹಿ ಜಾಲ ಮೇ ಫಸತ ಜಾತ ಹಮ ಮರತ

ಖಾಣ ದಾನ ತೋಡ ಪಾಪಿ ಖಾಣ ದಾನ ತೋಡ ಪಾಪಿ ಪೀಣ ದಾನ ಓ ಜಿಂದ ಜಾಂದಿಯೇ ಖುರಾಕ ನಾಳ ಫಾಳದಿ ಜಿಂದ ಜಾಂದಿಯೇ ಖುರಾಕ ನಾಳ ಫಾಳದಿ ಮೇಡಿ ಕಟ್ಟ ಕಂಡು ಬೇಡಿಕ ಜದು ಮಾರದಿ ಪಡಾದಿ.

ಖಾಣದಾನ ತೋಡ ಪಾಪಿ ಖಾಣದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂದಿಯೇ ಖುರಾಕ ನಾಳ ಪಾಳದಿ ಜಿಂದ ಜಾಂದಿಯೇ ಖುರಾಕ ನಾಳ ಪಾಳದಿ ಮೇಡಿ ಕಟ್ಟ ಡಂಡು ಬೇಡಿಕ ಜದು ಮಾ